0: is a feeling.
1: ಸುರಿಲಿಲ್ಲ ನಾದ ಧೋಂ ತದ ಧೋಂ ತದ ಧೋಬಿನ ಯೋತ್ತರ ನೃತ್ಯರದೆ ಕೃತಕು ಕುಥೋ ಕುಕು ಥೋ ಗಡ ದಾತಿಗೆ ತಾಳಕು ತೂಹಲ ಗಾನರದೆ ಧುಕುಕುದು ಧುಕ್ಕಡ ಧಿಮಿ ತಿಮಿ ತತ್ವನಿ ಧೀರ ಮೃದಂಗನಿ ನಾದರದೇ